ಹಿತರಂಗ ವಚನ ಸಮುದ್ರೋನ ತಾರಂಗ ಯಥಾರ್ಥ ಸಾ ಹೇ ನಾಥ್ ಜರಿ ತುಜಾ ಮಾಜ್ಯಾತ್ ಭೇದ ನಾಹಿ ತರಿ ಮೀ ತುಜಾ ಆಹೆ ತೂ ಮಾಝಾ ನಾಹೀಸ್ ತರಂಗ ಹಾ ಸಮುದ್ರಾಚಾ ಆಹೆ ಪಣ ಸಮುದ್ರ ತರಂಗಾಚಾ ನಾಹೀ ಮ್ಹಣಜೆ ತರಂಗಾಚ್ಯಾ ಅಸ್ತಿತ್ವಾಲಾ ಸಮುದ್ರಾಚಿ ಅವಶ್ಯಕತಾ ಆಹೆ ಪಣ ಸಮುದ್ರಾಕರಿತಾ ತರಂಗಾಚಿ ಅಪೇಕ್ಷಾ ನಾಹೀ ಕೇವಳ ತದೀಯತ್ವ ಆಹೆ ತದೀಯತೆ ಇಲ್ಲಿ ವಿಸ್ತೃತ ವ್ಯಾಖ್ಯಾನ ಜ್ಞಾನೇಶ್ವರಿಚ್ಯಾ ನವ್ಯಾ ಅಧ್ಯಾಯಮಧ್ಯೆ ಉತ್ತಮ ರೀತಿನ ಕೇಳಲ ಆಹೆ ಭಗವಾನ್ ಶ್ರೀಕೃಷ್ಣ ಸಾಂಗತ ಮಗ ಮೀಜಿ ಡೋಳಾ ದೇಖಿಲ ಜಿಹಿ ಕಾನಿ ಮೀಜಿ ಐಕಲ ಮನಿ ಮೀ ಭಾವಿಲ ವಾನಿಲ ವಾಚ ಸರ್ವಾಂಗಿ ಡಾಯಿ ಡಾಯಿ ಮೀಜಿ ನಮಸ್ಕಾರಿಲ ಜಿಹೀ

ಅಂದ್ರೆ ಐದೆ ಜ್ಯೇಷ್ಠ ಮಾದ್ರೆ ಭಜಲೆ ಮದ ಅದ ಜ್ಞಾನೇಶ್ವರಿ ಮಧ್ಯೆ ವರ್ಣನ್ ಕರಣ್ಯಾದ ಅಲ್ಲೆಲ್ಲ ಹೇ.